ಸಾಯಂಕಾಲಿಕ ಬೆಳಗಿನ ಆಚೆ ಅಂಗಾಂಗ ಪೊಲೀಸ್ ಸೆಕ್ಟರ್ ಅಥವಾ ರಿಪೋರ್ಟರ್ ಮೆಕಾನಿಸಂ ಅವರ ಬಾಹೆಕ್ ಅವರ ಮುಖ್ಯ ದಾಖಲೆ